ಮೂರ್ಖ ವಂದೇ ಪತ್ಗುವಾಯ್ ಬಿನು ನಮೇ ಕಿಸ್ತಾಯ ನ ಪಾಯಿ ರಹ ಅಭಿಮಾನಿ ಮಣಿ ಮಸ್ತಾನಿ ದ್ರಜಾನ ಫಿರ ಪಛ್ತಾಣಿ